ಕೈ ಬಿಡ ಹೊಯ್ ಹೋಯ್ ಬಿಡ ಕುಮ ಅವ್ರಿಗೆ ಕಾರು ಅವ್ರಿಗೆ ಮುಮ್ಮು ಅವ್ರಿಗೆ ಕರೀಮ ಅವ್ರಿಗೆ ಹಾಬು ಅವ್ರಿಗೆ ಕಾರು ಕಣ ಹಾ ಸಣ್ಣ ಜಮೀನ್ ಬಂಗ ನೀವು ಸಾಕಿ ಬಾಯ್ಗ ನೀರ ಸಯಾಕಿಲ್ಲ ಬಾ ಚಲೋ ಸಿ ಬಾ ಹಾ ನನ್ ಚಲೋ ಸಿ ಬಾ ಯಾವ ಕಾಂತಿಯಾ